ದಿಗಜ್ಞನಾ ಲೆಸ್ಲಿ ಏಮೋಸ್ ದ ಫೆಲಿಸಿಟಸ್ ಮಾರ್ಕಸ್ ಅಂತ ಹೆಂಗಂಬರನೆ ಹಾಂಗಿದ್ದಿನ ಕೇಕ ಹೊಯ್ದ ಹಾಂಗಿದ್ದರೆ ಹೇಗ್ ತಂಗಿ ಇನ್ನೇತ ಹಾಂಗಿದ್ದಿನ ಕೇಕ ದಿಗಜ್ಞನಾ ಇಮಾನುಯೆಲ್ ರೂಫಸ್ ದ ಬಿಂಗಿ ಲೋಸನ್.